ಆದರೂ ಪಿಚ್ಚು ಮಾತ್ರ ಹಿಚ್ಮಾನಾಗಿದ್ರೆ ಅಂತು ವಿಷಮಾತ್ ಪೌಣಿಸ್ಮಾತ್ ಪಾಣಿಸ್ಮಾತ್ ಅಗ್ನಿ ಖೇಡೆ ವಿಡಾಣಿ ವಿಷಮಾತ್ರ ತಿಚ್ಚುಮಾತ್ ಕಾಣಿಸ್ಮಾತ್ ಚಾಲುಕ ಪ್ರಾಣಿ ವಿಷಮಾತ್ ಸಂಜು ವಿಷಮಾತ್ ಬಿಜು ವಿಷಮಾತ್ ಪುಚ್ಚುಮಾತ್ ಪೂ.